ಭಟ್ಟಾಚಾರ್ಯಾರಬ್ಧ ಸಂಗೀತ ಸಂಭಾವನಾ ಸಂಭ್ರಮಾಲೋಲ ನೀಪಸ್ರಗಾಬದ್ಧ ಕುಳಿಸನಾಥತ್ರಿಕೆ ಸಾನುಮತ್ ಪುತ್ರಿಕೆ ಶೇಖರೀಭೂತ ಸೀತಾಂ ಸುರೇಖಾ ಮಯೂಖಾವಳಿ ನದ್ದು.

ಕುಲತಾಳಿದಳಾಬದ್ಧ ತಾತಂಕ ಭೂಷಾ ವಿಶೇಷಾನ್ವಿತೆ ಸಿದ್ಧ ಸಮ್ಮಾನಿತೆ ದಿವ್ಯ ಹಾಲಾಮದೋದ್ವೇಲ ಹೇಲಾಲ ಸಚ್ಚಕ್ಷುರಾಂದೋಳನ ಶ್ರೀ ಸಮಾ

ಸನ್ಮೇಖಲಾ ಭಾಸ್ವರ ಶ್ರೋಣಿ ಶೋಭಾಜಿತ ಸ್ವರ್ಣ ಭೂವೃತ್ತಲೆ ಚಂದ್ರಿಕಾ ಶೀತಲೆ ವಿಕಸಿತ ನವಕಿಂಶುಕಾ ತಾಮ್ರ ದಿವ್ಯಾಂಶು ಕಚ್ಛನ್ನ ಚಾರೂರು ಶೋಭಾ ಪರಾಭೂತ ಸಿಂಧೂರ ಶೋಣಾಯ ಮಾನೇಂದ್ರ ಮಾತಂಗ ಹಸ್ತಾರ್ಗಳೇ ವೈಭವಾನರ್ಗಳೇ ಶ್ಯಾಮಳೇ ಶ್ಯಾಮಳೇ ಕೋಮಳ ಸ್ನಿಗ್ಧನಿ

ಸತ್ವದೇವೇಶ ಲಕ್ಷ್ಮೀಶ ಭೂತೇಶ ತೋಯೇಶ ವಾಗೀಶ ಕಿನಾಶ ದೈತ್ಯೇಶ ಯಕ್ಷೇಶ ವಾಯುವಗ್ರಿಮಾಣಿಕ್ಯ ಸಂಘೃಷ್ಟ ಕೋಟೀರ ಬಾಲ ತಪೋದ್ದಾಮ ದ್ರಾಕ್ಷಾರಸಾರುಣ್ಯ ತಾರುಣ್ಯ ಲಕ್ಷ್ಮೀ ಗೃಹೀತಾಂಗ್ರಿ ಪದ್ಮೇ ಸುಪದ್ಮೇ ಉಮೇ ಸುರುಚಿರ ನವರತ್ನ ಪೀಠ ಸ್ಥಿತೇ ಸುಸ್ಥಿತೇ ರಕ್ತ ಪದ್ಮಾಸನೇ ರತ್ನ ಸಿಂಹಾಸನೇ ಶಂಖ ಪದ್ಮದ್ವಯೋಪಾಶ್ರಿತೆ ವಿಶ್ರಿತೆ

ಸರ್ವಾತ್ಮಿಕೆ ಸರ್ವಯಂತ್ರಾತ್ಮಿಕೆ ಸರ್ವಪೀಠಾತ್ಮಿಕೆ ಸರ್ವತತ್ವಾತ್ಮಿಕೆ ಸರ್ವಶಕ್ತ್ಯಾತ್ಮಿಕೆ ಸರ್ವವಿದ್ಯಾತ್ಮಿಕೆ ಸರ್ವಯೋಗಾತ್ಮಿಕೆ ಸರ್ವನಾದಾತ್ಮಿಕೆ ಸರ್ವಶಬ್ದಾತ್ಮಿಕೆ ಸರ್ವವರ್ಣಾತ್ಮಿಕೆ ಸರ್ವವಿಶ್ವಾತ್ಮಿಕೆ ಸರ್ವಗೆ ಹೇ ಜಗನ್ಮಾತೃಕೆ

ಕೃತ ಸರ್ವಲೋಕ ಸರ್ವಜ್ಞ ಶಕ್ತನತ ವತ್ಸಲ ಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನತ ವತ್ಸಲ ಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಆನು ಪುರಾರ್ಪಿತ ಸುಜಾತ ಸುಗಂಧ

ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ರೇಖಾಮಯಧ್ವಜ ಸುಧಾಕಲಶಾತಭದ್ರವಜ್ರಾಂಬುಶಾಂಬುರುಭಕಲ್ಪಕ ಶಂಖಚಕ್ರೈಃ ಭವ್ಯೈರಲಂಕೃತ ತಲೌ ಪರತತ್ವಚಿಹ್ನೈಃ ಶ್ರೀ ವೆಂಕಟೇಶ ಚರಣೌ.

ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಪ್ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೌ ಮಾತುಸ್ತನಾವಿವ ಶಿಶೋರಮೃತಾಯ ಮಾನೌ ಪ್ರಾಪ್ತೌ ಪರಸ್ಪರ ತುಲಾಮತುಲಾಂತರೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತ್ರ ಮುನಿನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತ್ರ ಮುನಿನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ.